ಟುಕುಟುಕು ಗರದೈ ಹಿಡೇಕೋ ಸ್ಥಲ ಪಾನಿ ಹೈನ ಸಹಿದ ಕೂರಗತ ಹೋ ನಾರಾಯಣೀ ಕೋ ಜಲ ಹುತ್ಯಾಯಿರ ಬಗಾವುದೈ ಪರಲಗೋ ಸದಭಾ